0: ಉಪಜನಿ ಸೋಮಯ್ಯ ಪಮ್ಮತೇನಿ ಪ್ರದೇಂದ ಪಮ್ಮತೇನಿಂದ ಪಮ್ಮತೇನಿ ಸುನ್ನೋ ನಿಲಾವನಂಗೆ
1: Anda masih mendengarkan